0: ಏನಪ್ಪ ಏನಿ ಕಾರಣ ಸಮಲಾಂಗ ನೀಲಿ ನೆನಗಾರಿರಿ ಆಗ ಹೌರು ಯಾಗ ಇದೀನ
1: ಕುರುಂಜರಿ ನಕುಯ ಥಂಬಾಲ್ದ ಹೇ ಇಮಾ ಮಣಿಪುರ್ ಚಿಂಗ್ಲೋನ್ ಗಯಾನ ಪನ್ಗಾಗ್ಲಿಬಿ ದುರೇ ಲಿಕ್ಲಾಂಗ್ ಸೀರಿಬಿ ಇಮಾ ನಹಾಕಿ ಫಜಬದಿ ಸಿಂಥಾಬಗಿ ಲೋಯ್ಬ ನಾಯ್ರರೋಯ್ ನಚಾ ಒಯ್ನ ಇರಂದಂಸಿದ ಪೋಕ್ಚಬ ಪೋಕ್ಬಗಿ ಮಹಿ ಯಾಂಜರೆ ಖುರುಂಜರಿ ನಖುಯ ಥಂಬಾಲ್ದ ಹೇ ಇಮಾ ಮಣಿಪುರ್.

ಮರೋಮ್ದೋಮ್ ಚತ್ಪದ ಮರೋಮ್ದೋಮ್ ಲೇಪದ ಅಕೀಬ ಫೌದ್ರಬ ಖುನೈ ಸಿಗಿದಮಕ್ ಅಫಬ ಚೌಖತ್ಬ ಅಶೇಂಬ ಅಚುಂಬ ವಾಂಗಾಂಗ್ಬದ ಅಥಿಂಬ ಲೈತ್ರಬ ಅಚುಂಬಬು ಅಮತ್ತ ಒಯ್ನ ಸೌಗತ್ಮಿನವ ಗಮ್ಲಿಬ ಲಮ್ದಮ್ದು ಲಿಂಗ್ಜೇಲ್ ಮಾನಬ ಕೌವಿ ವಾಖಲ್ ಲಿಂಗ್ಜೇಲ್ ಮಾನಬ ಲಮ್ದಮ್ ಅಮತ್ತ ಮಾಲೇಮ್ ಸಿದ ಮಿಖಾ ಪೋನ್ಕಿದೆ ಮಿಖಾ ಪೋಲುರವಸು ನಿಂಗ್ ದಂಬನ ಥಿಂಥಬ ತೌದನ ಯೆನಿಂಗುಂ ಸಯೋನ್ ಒಯ್ನ ತುಂಗಲಕ್ಕಿಬ ಗಾಕ್ತನಿ ಮರಂದಿ ಅಮತ್ತ ಒಯ್ನ ಪುನ್ಸಿನಬನ ಫಂಗ್ಲಕ್ಪ ಥೌನಾದುಬು ಮೈಥಿಬ ಪೀಬ ಗಂಬ ಸಾಫು ಅಮತ್ತಸು ಮಾಲೇಮ್ ಸಿದ ಲೈತೇ

ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಮಖಾ ತಾಬ ಥೌರಮ್ ಸಿಂಗ್ ನುಮಿದಾಂಗಿ ಪುಂಗ್ ತರೆತ್ ಮಿನಿಟ್ ನಿಫು ಮಂಗಾ ಫಾವುಬದಿ ಕಂಗ್ಲಾ ಚೆನ್ನಂದಗಿ ಪುನ್ನ ತಾಬ ಫಂಗ್ಬಿರಗನಿ ಮಿಕು ಖರದ ಗಾಯ್ಮಿನಸಿ.